0: ಕಾಟಾ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಮೇ ವೀಕೆಂಡ್ಗೆ ಗೆದರು ಪಾರ್ಟಿಯ ಡಿಡಿ ಜೇಕ ಅಪ್ಪೆಂ
2: ನೆಟ್ ಎಫ್ಎಂ ಹೆಲೋ ಹೆಲೋ ಸತ್ಯಾಂತ್.

0: ಸತತ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಗಿಟಾರೇನ್ ತತ್ತರಗೆನ ವಯಲಿನೇಟ್ ಅತ್ತಟು ದುನ್ನ ದನ್ ತಿಯನ್ನ ಪಿಯಾ ಬನ್ನ
2: ರೆಡ್ ಎಫ್ಎಂ ಹೆಲೋ ಹೆಲೋ ಸತ್ಯಾಂತೆಯ ಹೆಲೋ ಹೆಲೋ ಸತ್ಯಾಂತೆಯ

0: ಕಾಟಾ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಮೇ ವೀಕೆಂಡ್ಗೆ ಗೆದರು ಪಾರ್ಟಿಯ ದಿ ಡಿಜೆಕ್ ಅಪ್ಪೆಂಗ್
2: ನೆಟ್ ಎಫ್ಎಂ ಹೆಲೋ ಹೆಲೋ ಸತ್ಯಾಂತ್.

ಕಾಕನಾಥ ವೂ ಅಪ ತಥಾಗತ ಸಮ್ಮಾಸಂಗ್ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

0: ನೆಸ್ಟಲ್ ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಆರಾಂತಿಕ ಡೆಂಗು ಮಧುವಾಗಿ ಆರಕ್ಷಾವಟ ಪೆಂಗಿರಿ ಅಡಂಗು ಸಿದ್ಧಾಲೇಪ ಮೊಸವೆ ಸ್ಪ್ರೇ ಸಿಯಟ ಸಿಯಕ್ ಸ್ವಾಭಾವಿಕಾಯಿ ಸಮಟ ಹಿತಕರಾಯಿ ಸಿದ್ಧಾಲೇಪ ಮೊಸವೆ ಸ್ಪ್ರೇ ಮಧುರುವನ್ ಪಲವಾಹರಣ ವಿಶೇಷಜ್ಞ